0: ಅದೃಷ್ಟಿ ತೆಗೊತ್ತಿಲ್ಲ. ಲಕ್ಷ್ಮಣ ಅದನ್ನ ಹೇಳಿದಾಗ ತುಂಬ ಬಸರಿ ಅವಳಿದೆ. ನನ್ನ ತಾಯಿಯೇ ರಾಮ ನಿನ್ನನ್ನು ಬಿಟ್ಬಿಟ್ಟಿದ್ದಾನೆ, ನೀನನ್ನು ಅದಕ್ಕೆ ಇಲ್ಲಿ ಕರ್ಕೊಂಡ್ಬಂದಿದ್ದೀನಿ, ನನ್ನ ನೀನು ಒಂಟಿ ತಾಯಿ, ನಾನು ಹೊರಡ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ಮೂರ್ಛೆ ಬಿಟ್ಟಿರ್ತಾರೆ. ಆ ರಾಮ ಅಂತ ಕರ್ಕೊಬೋದಾಗಿತ್ತು, ಆದರೆ ಅಂಥ ಸಿಡಿದಲ್ಲಿ ರಾಮ ಅಂತ ಕೆಳಗೆ ಬೀಳ್ತಾರೆ ಮೂರ್ಛೆ.
1: Live 90.5.